0: ಇದ್ದಾವೆ. ಮಧ್ಯಾಹ್ನ ದುಲಹೈ
1: ದೇವುಲ ಪಿಟಿಯಟ, ಕಮರು ಪಿಟಿಯಟ, ನಾವಲ ಪಿಟಿಯಟ, ಕಲ್ ಪಿಟಿಯಟ. www.liveFM.lk.

0: ಲಾವೆ ಮಧ್ಯಾಹ್ನ ದುಲಹೈ
1: ಹಿಟಿಯಾತ್ ಹಿತೋಟು ದಾನಿನ ರಿದ್ಮಯ ಲೈವ್ ಫ್ಯಾಮ್.

0: ಸಲ್ಲಿಸ ನಿವರ್ಣ ಹೃದ್ಮಯ www.liveFM.lk.
1: ಜಯಮಂಗಲ ಗೀತಾಳೆ ಪಿಂಬೆ ಪಿಂಬೆ ಬಟ್ಟೆ ದಂಡು.

0: ಸಾಹಿತ್ಯಂಗಳಾವ
1: Live FM.lk
0: ನೆಟವಿನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಹನ್ನತ್ ಒಬ ಕೆಮತಿ ನಮ್ www.livefm.lk ಸೈಟ್ ಕಡೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೆ ಸ್ಪರ್ಶಯ ಒಬ ಆದರೇ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ಬಡವಿ ಗಣನಾವಕ್ಕೊಸ್ಸೇ ಶ್ರವಣೇ ಕಲೆ ಹಕೀ.